ಸುಮಿತ್ರಾಭವೋಷಧಯಸ್ತಂತು ದುರ್ಮಿತ್ರ ತಸ್ಮೈ ಭೂಯಾತು ಆಪಸ್ಸರ್ವಸ್ಯ ಭೇಷಜೇಹಿ ತಾಸ್ತೆ ಕುಣ್ವಂತು ಭೇಷಜಂ ಆಪೋಹಿಷ್ಠಾಮ ಯೋಗವಸ್ತಾನ ಭೂರ್ಜೇ ದಧಾತನ ಮಹೇರನಾಗಚಕ್ಷಸೇ ಯೋಗಸ್ಯವತ ಮೋರಸಸ್ತಸ್ಯ ಭಾಜಯ ತೇಹನಃ ಉಶತೀರಿವ ಮಾತರಃ ತಸ್ಮಾ ಅರಂಗಮಾಮ ಭೋಯಶ್ಚಕ್ಷಯಾ ಗಜಿನ್ವಥಾ.